ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕಹಿರೆ ಆಶೆ ಹೂ ರುದ್ರೋ ಅನೆ ವಸುದೇವೋ ರೂಪೆ ತಥಾ ಆದಿತ್ಯ ಅನೆ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ એ મહાન વ્યાપક શક્તિ છે ને ઋગ્વેદમાં આ દિવ્ય ઉદ્ગારો એ માટેના મળી આવીશ તો એ જ મહાશક્તિ જેની માટે દેવી અથર્વશીર્ષ કહે છે તેમ

ಭಕ್ಷಯಜ್ಞ ವಿನಾಶಿನಿ. ಅರ್ಥಜುಯಿ, ಈ ದುರ್ಗಾ ಮಾತಾ ಸತಿ ಸಾಧ್ವಿ ಭಗವಾನ್ ಸದಾಶಿವ ಉಪರ ಪ್ರೀತಿ ರಾಖನಾರ, ಭವಾನಿ ಸಂಸಾರ ಬಂಧನ ಮಾತಿ ಮುಕ್ತ ಕರ್ನಾರ, ಆರ್ಯ ದುರ್ಗಾ ಜಯ ಅಪಾವನಾರ, ತೃಣ್ ನೇತ್ರವಾಣ ಅದ್ಯ ತ್ರಿಶೂಲ ಧಾರಿಣಿ, ಸಾಥೀಶ್ ಪಿನಾಕ್ ಧನುಷ್ಯ ಧಾರಣ ಕರ್ನಾರ, ಚಿತ್ರ ಮನೋಹರ ಸ್ವರೂಪ ವಾಳ, ಪ್ರಚಂಡ ಸ್ವರ್ತಿ ಘಂಟಾನಾದ ಕರ್ನಾರ, ಮಹಾ ತಪಶ್ಚರ್ಯನು ಆಚರಣ ಕರ್ನಾರ, ಮನನ ಶಕ್ತಿರು ಬೋಧ ಶಕ್ತಿರು ಏವ ಅಹಂತಾನೋ ಆಶ್ರಯ ಚಿತ್ತರೂಪ ಚಿತ ಚೇತನಾರೂಪ ಚಿತಿಶಕ್ತಿ ದುರ್ಗಾದೇವಿ, ಚೈತನ್ಯ ಶಕ್ತಿ ಚಿತಿಶಕ್ತಿ ದುರ್ಗಾದೇವಿ. ತೋ ಸಾಥೀಶ್ ಸರ್ವ ಮಂತ್ರೋ ಜಮ್ನು ಸ್ವರೂಪ ಚೇತೆ ಸತ್ ಸ್ವರೂಪ ಅನೆ ಆನಂದಮಯ ಆನಂದ ಸ್ವರೂಪ ವಾಳ ಛ એના સ્વરૂપનો કઈ અંત નથી અને એ સૌને ઉત્પન્ન કરનાર છે એથી એ ભાવિની છે એ કલ્યાણ રૂપ છે એથી ભવ્યા છે જેમનાથી ચડિયાતું બીજું કોઈ ભવ્ય તત્વ નથી એથી અભવ્યા પણ કહેવાય છે સદૈવ સંચારશીલ છે એથી એ દિવ્ય એવા દુર્ગા માતાને અમે પ્રણામ કરીએ છીએ. તો પછી આગળ

ಕಾವು ಆಷಧಿನ ಕಾವು ಗೂಟಿನ ಕಾವು ಔಷಧಿನ ಕಾವು ನಪ್ಪೋಯೇ ವೈದ್ಯ ಮುಲಾವು ಪೂರ್ಣ ವೈದ್ಯ ಮಿಲೇ ಅವಿನಾಶಿ ಕಾಹಿ ಕೊನ್ನ ಬಜತಿ ಕಾ